ಇನ್ನು ಸಿಲಸಿಲೆ ಸಂಬಲ್ಪುರಿ ಗೀತಾರ ಕಾರ್ಯಕ್ರಮ ಢೋಲ್ಪಾರೆ ವಜಾ ಕಂಠಶಿಳ್ಪಿತಲಿ ಪೂರ್ಣಿಮಾ ನಂದ ರವಿರತ್ನ ಬಾಗ್ ಪ್ರಭಾಸಿನಿ ರಥ ತುಳಾರಾಮ ಕಲೇತ್ ಆರ್ ಪ್ರೇಮನಾಥ ಬಾರಿಕ್ ಗೀತ ರಚನಾ ಧರಣಿಧರ ಪಟೇಲ್ ರತನ ಕುಮಾರ ಪೂಜಾರಿ ಗಣೇಶರಾಮ ಶೇಠ್ ಮೋಹನ ಸಾಹು ಆರ್ ದೋಳಗೋವಿಂದ ಬಿಸಿ ಕಾರ್ಯಕ್ರಮ ಶುಣುಛನ್ ಆಕಾಶವಾಣಿ ಸಂಬಲ್ಪುರ ಕೇಂದ್ರನು ಇಹಾದೆ ಆಶುನ ಸುನಮಾ ಹಿಂದಿ ಸಿನಿಮಾ ಗೀತರ ಕಾರ್ಯಕ್ರಮ ಖುಲಾ ಝರ್ಕಾ.